0: ರಾಜ ಚಮಾರ ಬೇಡಸ ಆಯ್ ಬೇರಡವಾಯಿ ಬೇಡಸ ನಾನಿ ಆಯ್ ಬೇರ ಈ ದೇವ ನಾನಿ ಮರಿ ರೈ
1: ಬೋಲಲ ಬೋಲ ನಾನಿ ಬೋಲ ರಡವಾಯಿ ಬೋಲಲ ನಾನಿ ಬೋಲ ರೈ ದೇವ ಬಾಬು ಮರಿ ರೈ
0: ಬಸಿ ಭಾಗ ಸಂಗೆ ಸಪ್ಲೋ ಗಿವಾಯ್.

0: ಓಯಾನ್ಜರ್ರತಿಲ್ಲ. ಡಾಕ್ಟರ್ ಮರೀಜ್ನ ಸಹಮತಿ ಅತ್ತ ಪೇರ್ಕೆ ಅದೇನ ಪಾಂತಾತ್ ಸ್ವಾಸ್ಥ್ಯ ರೆಕಾರ್ಡ್ ಊಡ್ ಮಂಜಿ ಅದೇನ್ ನೆಲ್ಲ ಉಪಚಾರ ಕಿಯ ಪಡೆದಿತ್ತವ್ರು. ಇದೇಂತೆ ಅನಾವಶ್ಯಕ ಜಾಂಚ್ ಕಿಯನದ್ ಅವ್ರ ಸಮಯ ತವೆಂಡ್ ಬಚೆ ಮಾತ. ಇದ್ ಮಿಸಂತೆ ಹಿಸಾಬ್ತೆ ಇಸ್ಕೇನ್ ಆ್ಯಂಡ್ ಸೇಯರ್ ಸುವಿಧಾ ಅಸ್ಪತಾಲ್ನಾಗ ಓ ಪಿ ಡಿ ಪಂಜಿಕೇರನ್ ವೆಂಡ್ ಸರಲ್ ಅತ್ತದ ಮಿಂದೆ. ಹಿಂಜೆ ಮರೀಜ್ ಲೋರ್ಕಿನ್ ಅಚ್ಚಾಮ್ ಕ್ಯೂ ಆರ್ ಕೋಡ್ ಇಸ್ಕೇನ್ ಕೀಸ್ ಚುಡುನ್ ಮಿನಟ್ ತೆನ್ ತಂಬ ಪಂಜೀಕರಣ ಕಿಯ ಪಡೆದಿತ್ತೋಡ್. ಈ ಅಧ್ಯಯನ ಹಿಸಾಬ್ತೆ ಇದೆಂತೆ ಅಸ್ಪತಾಲ್ನಾಗ ನೆಕ್ಕ ಲೈನ್ ವಾಟಿ ಗಂಟಮೆಂಡ್ ಊಡನ ಮತ್ತ ಹಿಂಜೆ ಏಯಿಂಗ್ ಮಿನಟ್ ತೆ ಇದ್ಭೂತ ಆಯಂತ. ಎ ಬಿ ಡಿ ಎಂ ತದೊಂಡ್ ನೆಕ್ಕ ಮಹತ್ವಪೂರ್ಣ ಘಟಕ ಮಿಂದೆ ಯೂನಿಫೈಡ್ ಹೆಲ್ತ್ ಇಂಟರ್ಫೇಸ್ ಅದೇನ್ ಸ್ವಾಸ್ಥ್ಯ ಕ್ಷೇತ್ರತಾದ ಯು ಪಿ ಐ ಇಂಜೋರ್ಮೆಂಟ್ ಕೆತ್ತಿತ್ತೋರು. ಇದೇನ ಮಾಧ್ಯಮತೆ ನಾರ್ತೋರು ಬೆದ್ದೇವೆನ್ ಡಿಜಿಟಲ್ ಏಪ್ ತೆ ಡಾಕ್ಟರ್ ಮೆಹಕ ಪರ್ದಿತ್ತೋರು. ಅವ್ರ ಆನ್ಲೈನ್ ಓನ ಸಂಗೆ ಪರಾಮರ್ಶ ಪೈತ ಪರ್ದಿತ್ತೋರು. ಸಂಗೇನ್ ಆಸ್ಪತಾಲ್ ತಗ ಓನ್ಕಿನ್ ಸಂಗೆ ಕಾಲ್ಯಾನದ ಅಪಾಯಿಂಟ್ಮೆಂಟ್ ಬುಕ್ ವೆಂಟ್ಕಿಯ ಪರ್ದಿತ್ತೋರು. ಇಂಜಿ ಇಂಜಿನ್ ಆರೋಗ್ಯ ಸೇತು 2.0 ತಗ ಡಿಜಿಟಲ್ ಸ್ವಾಸ್ಥ್ಯ ಸೇವಾಕಿನ್ ನೆಕ್ಕನೆಲ್ಲ ಮಂಚ್ ಇಯಾನ್ ವೆನ್ ವಿಕ್ಸಿತ್ ಕಿತ್ತದ ಮಿಂದೆ. ಇಂಜೆ ಅಚಾಮ್ ಕೋವಿಡ್ 19 ಹಿಸಾಬ್ತೆ ಸಂಬಂಧಿತ ಏಪ್ ಇಲ್ಲ ಬಲ್ಕಿ ಸ್ವಾಸ್ಥ್ಯ ರೆಕಾರ್ಡ್ ಟೆಲಿಮೆಡಿಸಿನ್ ಸ್ವಾಸ್ಥ್ಯ ಭೀಮಾ ಅವ್ರ ವೆನ್ ಡಿಜಿಟಲ್ ಸೇವಾಕಿನ್ ಏಕೀಕೃತ ಮಾಧ್ಯಮ ಬನ್ನೆ ಮತ್ತದ ಮಿಂದೆ. ಸರ್ಕಾರಿ ಸುಡ್ಲಾ ಅಸ್ಪತಾಲ್ಕಿನ್ ಕ್ಲಿನಿಕ್ಕಿನ್ ಡಿಜಿಟಲೀಕರಣ ತಲೆ ಕ್ಲಿನಿಕ್ ಪ್ರಣಾಲಿ ವೆನ್ ಮೊದಲು ಕಿತ್ತ. ಇದೇನಾಗ ಅಸ್ಪತಾಲ್ ಪ್ರಬಂಧನ್ ಸೂಚನಾ ಪ್ರಣಾಲಿ ಮರೀಜ್ ಲೋರ್ಕಿನ್ ಪಂಜೀಕರಣ ಬಿಲ್ಲಿಂಗ್ ಅವ್ರ ರೆಕಾರ್ಡ್ ಪ್ರಬಂಧನ್ಕಿನ್ ಸರಳ ಬನಾಕಿತ್ತದ ಮಿಂದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ತದ ಇನ್ನೊಂದು ವಿಶೇಷತೆ ಮಿಂದೆ ಕಿ ಗೋಪನೀಯತಾ ಅವ್ರ ಡೇಟಾ ಎಕ್ದಮ್ ಸುರಕ್ಷಾ ಮಿಂದೆ. ತಾನ ಸ್ವಾಸ್ಥ್ಯ ರೆಕಾರ್ಡ್ ಬೆದ್ದೇವೆಂಡ್ ಕೇಂದ್ರೀಯ ಸರ್ವರ್ತೆ ಸಂಗ್ರಹದ ಕೀವೋರ್ ಬಲ್ಕಿ ಸಂಬಂಧಿತ ಅಸ್ಪತಾಲ್ ಸ್ವಾಸ್ಥ್ಯ ಸಂಸ್ಥಾ ತದ ಅಗ ಸುರಕ್ಷಿತ ಮಂತ. ಮರೀಜ್ ಲೋರದ ಸ್ಪಷ್ಟ ಸಹಮತಿ ಅಯೋಧ್ಯೆ ಬೆದ್ದೇವೆಂಡ್ ಸ್ವಾಸ್ಥ್ಯ ಜಾನಕಾರಿ ಸಾಜಾ ಕಿಯಾ ಪರ್ವೋರ್. ಇದ್ ಮಿಷನ್ ಅಚಾಮ್ ಸ್ವಾಸ್ಥ್ಯ ಸೇವಾ ಎವ್ನ ಸೀಮಿತ ಇಲ್ಲ ಬಲ್ಕಿ ಕೃತ್ರಿಮ ಬುದ್ಧಿಮತ್ತ ಯಾನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಸ್ವಾಸ್ಥ್ಯ ಅನುಸಂಧಾನ ಕಿನ್ವೆನ್ ಪೂನ ಅರ್ ಇಯಂತ. ಸರ್ಕಾರ ಸಾಹಿ ಅವ್ರ ಬೋಧ ಲೆಕಟಾವ್ ಪಹಲ್ವೆನ್ ಶುರು ಕಿತ್ತ. ಅದೇನ ಉದ್ದೇಶ ನೆಕ್ಕ ಸುರಕ್ಷಿತ ಅವ್ರ ನೈತಿಕ ತರಿಕಾತೆ ಸ್ವಾಸ್ಥ್ಯ ಕ್ಷೇತ್ರ ತಗ ಎಐ ತದ್ ಉಪಯೋಗಕ್ಕಿನ್ ಬಡಾವೆ ಇಯನದ್ ಮಿಂದೆ. ನೇಣ್ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಭಾರತ್ ತ ಡಿಜಿಟಲ್ ಸ್ವಾಸ್ಥ್ಯ ಕ್ರಾಂತಿ ನೆಕ್ಕ ದುರ್ಸಾಸ್ ಮಿಂದೆ. ಇದೇಂತೆ ಮರೀಜ್ ಲೋರ್ಕಿನ್ ಸಮಯತೆ ಬಚೆಮಾಯಂತ ಅವ್ರ ಖರ್ಚವೆಂಡ್ ಕಮ್ಮಾಯಂತ. ಸ್ವಾಸ್ಥ್ಯ ಸೇವಾಕಿನ್ ನೆಕ್ಕನೆಲ್ಲ ಪಾರದರ್ಶಿ ಅವ್ರ ಪ್ರಭಾವಿ ಬನಾಕಿಯಾನ್ಲೈ ದೇಶಮ್ ಡಿಜಿಟಲ್ ಇಂಡಿಯಾ ತ ಲಕ್ಷ್ಯ ತಾಕೆ ಒಂಡ್ ಮಹತ್ವಪೂರ್ಣ ಡಾಕಾ ಮುನ್ನೆ ಪೆಡ್ಸಂತ. ನಿಶ್ಚಿತ ರೂಪತೆ ವಾಯಾನ್ ಸಮಯತೆ ಇದ್ ಮಿಷನ್ ಸೊಬೆ ನಾಗರಿಕ ಲೋರ್ಕಿನ್ ಸುರಕ್ಷಿತ ಸುಲಭ ಅವ್ರ ಗುಣವತ್ತಾಪೂರ್ಣ ಸ್ವಾಸ್ಥ್ಯ ಸೇವಾ ಎವಿಕಿಯಾನ್ಲೈ ನೆಕ್ಕನೆಲ್ಲ ಕಾಮ್ ಕೀತ ಅವ್ರ दुनिया तो नेतृत्व प्रदान की था।
1: आप सुन रहे थे समसामयिक विषय पर आधारित कार्यक्रम भारत सरकार आपके द्वार गोंडी बोली में। आकाशवाणी का ये जगदलपुर केंद्र है। शाम के 5:10 हुए हैं। आइए सुनते हैं युवा श्रोताओं का अपना कार्यक्रम युवाणी हल्बी बोली में।